0: ಚಿಕ್ಲಾಗಿ ಸತ್ಲೋನ್ ಲೌದನ ಕೂಯಿನ ಪಾಯ್ರುರವಸು ಕರಿಗುಂಬ ಇಖೌಲಾಂಗ್ಲಕ್ಪ ಮಿಕ್ಕುಪ್ತ ಲಮ್ಲಾನ್ಬ ಲಮ್ಲಾನ್ಬಿ ಕನಾ ಅಮದಿ ಚಿಕ್ಲಾ ಮೈಕೈಯಂಗ್ ಹೌರಿ ಹಾಯ್ಬಸಿಬು ನಿಂಗ್ಸಿಂಗ್ ಫಮ್ ಥೋಕ್ತಬ್ರನೆ ಮರುಪ್ಸಿಂಗ್
1: ತಹಂಜರಿ ಅವೈನಿಂಗ್ ಥೌಜಾಗಿ ಕೋಯಿನ ಪಾಯ್ಬಿ ಚಿಕ್ಲಾ.

0: ಅಮ್ಮನವರೆ, ಹಂಗೆ ಬಂಗಮ್ರೆ, ಅಯ್ಯೋ ಇಮ್ಮ
1: ಯಾಕೆ ಖಾಂಗುಸಿ ಡಾಕ್ಟರ್ ಡೋ ಖರ ಥೂನ ಎಂಗಿ ಮಾವ ಇನ್ನೇ ಹಾಯ್ರುಗೆ ಕೋ
0: ಅಯ್ಯೋ ಇಮ್ಮ ಇಮ್ಮ
1: ಡಾಕ್ಟರ್ ಮಾನೆ ಡಾಕ್ಟರ್ ರೋಮೇಶ್ ಓರೇಕೊ ಸಕ್ಫಮ್ ಹೋಲಂಲೇನಾ ಮಿಸೆ ಖರ ಸೋಕಿಬಸಿದ ನಂಬು ಪಾ ಹೆ ಲಕ್ಷಣಬಸುಂಗಮ್ಲುದ್ರೆ
2: ಇನೇಸಾ ಐಕೊಯಿಸಿ ಉನಕಿದಬ ಕುಯಿರೇಕೊ
1: ಹೋಯಿನಿ ಕುಯಿರೇನಿ
2: ಅದು ನಿಸನ ಲೈಸಿ ಪು ಕನನಾಬಗಿ ಲೈನೋ ಅದು ಗೀತಾದಿ ಅಂಗಾಂಕೆ ಅಸೋಕ್ರ
1: ಗೀತಾನೆ ಪೊರೆಯಿಸಿ
2: ಹಾ
1: ಅಂಗಾಂಬುದಿ ನುಪಿ ಎಮದಗಿ ಹೆನ ಮಖಾ ತಾಕಿದ್ರೆ
2: ಕೊಯ ಕರಂಬ ಕಾದ ಲೈಗೇನೆ
1: ಥಂಗನರಿಸಿದನಿ ಡಾಕ್ಟರ್
2: ಓ ಸಂಗುಸಿ
1: ಸೇ ಸೇ ಸೇ ಗೀತಾ
0: ಇನೆ
1: ಸೇ ಸೇ ಡಾಕ್ಟರ್ ಲೈಸಿ ಇನೆ ನಖಕೆ ಕೋ ಸೇ ತಪ್ನಾ ತಪ್ನಾ ತಪ್ನಾ ತರೋಕೋ
2: ಮಾಕಿದಮಕ್ ಐನಂಗಮ್ಮ ಮಕೈ ಹೊನದನ ಲಯೆಂಗನೆ ಸೆ ಸೋಮದ ಸೋಮದ ಮುಕ್ತ ಯಾರ ಓ ಗೀತಾ ಓ ಸೋರಿ
0: ಇನೆ ಯಮ್ನ ವಾರೆ
1: ಪಾನಿದ ಪಾನಿದ
2: ಪಾನಿದ ಸೋರ್ಡೋ
1: ಡಾಕ್ಟರ್ ಲಾಸಿದಿ
2: ಸೆ ಸಾಂಗನಂತ ಹೊಲಿಸ ಆ ಯಾರೆ ಯಾರೆ ನಂಗೆ ನುಂಗಾಯ್ತವಸಿಂಗ್ದೋ ಅಮುಕ್ತ ಹೈರೋಸ
0: ಡಾಕ್ಟರ್
2: ಹೈವನೆ ಹೈವನೆ
0: ಐಗೆ ಹಕ್ಜಾಂಗ್ ಕುದಿಗ್ ಮಗ ಲೋಯ್ ನಚಿ ತಬಾಗ್ ಚಿ ಚೋ ಚೋರ್ ಹೋನ್ ಬದ ಯಾಮ್ ನ ವಾಯ್ ಬುಗ್ ಚಿ ಚೋ ಬುಗ್ ಚಿ ಚು ಯಾಮ್ ನ ಯಾಮ್ ನ ನಾಯ್ ಮಿ ಚಿ ಮಸಿ ಮರಾಂಗ್ ಹೋಯ್ನ ತೋಯ್
2: ಫನಿದ ಫನಿದ ಕರಿ ಮತ ನು ಸಾಥಿರು ನು ಐನ ಫನವ ಲೈಯಂಗನೆ ಅದು ಮತಂ ಖರದಿ ಹೊಸ್ತಾನ್ದ ಲೈತಬ ಯಾರರೋ
0: ಡಾಕ್ಟರ್
2: ಖರ ಕೊಪ್ನ ಯೇಂಗಬಂ ಸಂಗಿ ಸಿಸ್ಟರ್
3: ಡಾಕ್ಟರ್
2: ಸೆ ಸೋಮದ ಸೋಮದ ಪೇಸೆನ್ಸಿ ಇಸ್ಪಿಸೆನ್ ವಾತಾವರಣ ಪಸನ್ ಬಿ ಬಿ ನಂಬರ್ 3 ಹಾಂಗಲಂಗನೆ ಮದುದ ವನ ಪಸನ್ ಬಿ ತಮ್ಮ ತಪ್ಪಿ ತಮ್ಮ ಯಾರ
1: ನಿಸಾ
2: ಇನ್ನು ಇರಿವೆ ಹಿದಾಕ್ಸಿ ಇನ್ನಿಸಾನ ಮುಕ್ತಂಗ್ ಲೈಬಿರು ಬತ
1: ಫನಿ ಲೈಜರುಗೆ ಡಾಕ್ಟರ್
2: ಸೆ ಸಿದಗಿ ಒಂದು ಲೈಬಿರು
1: ಪೈಸಾದಿ ಐಗೊಂದ ಸು ಯಾವ ಡಾಕ್ಟರ್
2: ಯಾನೆ ಸಿನ ಅದಮ್ ಲೈಬಿರು ಸುಮ್ ಮತ್ತೆ ಖರ ತಗೋಗಿ ವಾನೆ ಸೆ ಸಿ ಪೈಸನ್ಬಿರು ಅಯ್ನ ಪಾಂಗ ಯಾವು ಐ ಲೋನ ಪಾಂಗನೆ ಥೋನ ನುಕ್ಸಾ ಥಿಬಿರು
1: ಐಕೊಯ್ ಡಾಕ್ಟರ್ ಠೇಬಸೆ ಯಾಮ್ನ ನುಂಗಾಯ್ಜಕ್ರೆ ಮರಾಯ್ಬಕ್ ಥಿರಬ ಇಮಬುಸೆ ದಿಯೆಂಗ್ಬ ಯಾಬ ಡಾಕ್ಟರ್ ಕೆಯಾಸು ಎಂಗಲ್ಲಬನಿ ಡಾಕ್ಟರ್ ಕನಫಮ್ದೆ ಇಕಂಗ್ ಖಂಗ್ದೆ ಮಚಾನುಪಿದುನ ಥಾ ಮಂಗ ಫರಕ್ಲಬ ಕಾಂದ ಗೀತಾನ ಮಪುರೋಯ್ಬದುಬು ನುಪಿ ಕೊಯ್ಬ ಲಂಗ್ಬ ತೌಯನ್ ಹೈರುಬದಗಿ ಥೀನ ಥೀನ ಫುಬಿ ಚೈಬಿಬ ತೌಬದ ನತ ಇಂಥೋಕ್ತುನ ಹನ್ನ ಎಂಬಿದಬದಗಿ ಗೀತಾಸೆ ಮಥೋಯ್ ಯಾಮ್ನ ಸೋಕಿಬದಗಿ ಸಿಯೋನ ಮಸಾಸೆ ಸೋಕ್ಚನ್ಕ್ರಿನಿನೆ ಡಾಕ್ಟರ್
2: ಮೈಕೋ
1: ಗಸಿ ಫಾವುದ ಮಪುರೋಯ್ಬದುನ ನುಪಿ ಅಮ ಲೌರಗ ಲೈಕಿಬದಗಿ ಹನ್ನ ಫಾವ ಎಂಗ್ ಫಿರಕ್ಕಿದ್ರಬನೆ ಡಾಕ್ಟರ್
2: ಮರಾಯ್ ಭಕ್ತಿ ಥೀರಿಸ್
1: ಡಾಕ್ಟರ್ ಗೀತಾಗೆ ಅನಾಬಸಿಬು
2: ꯑꯣꯔꯇꯥ ꯁꯥꯎ ꯂꯣꯡꯇꯪ ꯂꯧꯊꯣꯛꯂꯒ ꯌꯦꯡꯕ ꯇꯥꯔꯦ ꯑꯩꯅ ꯊꯥꯒꯗꯧꯔꯤꯕ ꯍꯤꯗꯥꯛꯁꯤꯗꯤ ꯃꯁꯥ ꯈꯔ ꯀꯪꯈꯠꯆꯅꯕ ꯃꯥꯒꯤ ꯆꯤꯛꯏꯕ ꯅꯥꯔꯤꯕ ꯃꯃꯤꯠ ꯅꯨꯡꯉꯥꯏꯇ꯭ꯔꯤꯕꯁꯤꯡꯁꯦ ꯃꯁꯤ ꯈꯔ ꯐꯒꯠꯅꯕꯅꯤ ꯍꯤꯗꯥꯛꯁꯤ ꯏꯅꯤꯁꯥꯅ ꯑꯝꯇꯪ ꯂꯩꯕꯤꯔꯣꯅꯦ
1: ꯃꯥꯅ ꯄꯣꯊꯥꯐꯝ ꯈꯪꯗꯕꯁꯤꯗ ꯑꯩꯁꯨ ꯇꯧꯐꯝ ꯈꯪꯗ꯭ꯔꯕꯅꯤ ꯗꯣꯛꯇꯔ ꯃꯥꯕꯨ ꯄꯣꯛꯄꯤꯁꯦꯗꯨꯁꯨ ꯂꯩꯈꯤꯗꯕ ꯆꯍꯤ ꯑꯅꯤꯗ ꯃꯉꯥꯏꯔꯤ ꯒꯤꯇꯥꯒꯤ ꯃꯔꯤ ꯃꯇꯥ ꯍꯥꯏꯕꯕꯨ ꯑꯩ ꯈꯛꯇ ꯉꯥꯏꯔꯕꯅꯤ ꯗꯣꯛꯇꯔ ꯒꯤꯇꯥꯁꯨ ꯏꯃꯨꯡ ꯃꯅꯨꯡ ꯄꯨꯕ ꯉꯝꯅꯕ ꯍꯥꯏꯗꯨꯅ ꯑꯩꯈꯣꯏ ꯈꯨꯟ ꯃꯃꯥꯡꯒꯤ ꯇꯨꯔꯦꯟꯗꯨꯗ ꯅꯨꯡ ꯂꯩꯉꯣꯏ ꯄꯦꯛꯇꯨꯅ ꯅꯨꯡ ꯊꯨꯒꯥꯏꯗꯨꯅ ꯌꯥꯝꯅ ꯋꯥꯅ ꯃꯃꯥ ꯃꯆꯥ ꯆꯔꯥ ꯍꯦꯟꯗꯅꯕ ꯃꯆꯥꯕꯨ ꯃꯍꯩ ꯃꯁꯤꯡ ꯇꯝꯍꯟꯅꯕ ꯀꯟꯅ ꯍꯣꯠꯅꯖꯔꯛꯈꯤꯕꯅꯤ ꯗꯣꯛꯇꯔ
2: ꯏꯅꯦꯁꯥ ꯑꯩꯁꯨ ꯃꯥꯒꯤ ꯐꯤꯕꯝꯁꯤ ꯎꯔꯒ ꯌꯥꯝꯅ ꯅꯤꯡꯉꯝꯃꯨꯗ꯭ꯔꯦ ꯑꯩ ꯄꯣꯛꯃꯤꯟꯅꯕ ꯏꯆꯜ ꯑꯃꯅꯤ ꯈꯜꯂꯒ ꯑꯩꯅ ꯉꯝꯕ ꯃꯈꯩ ꯍꯣꯠꯅꯒꯦꯀꯣ ꯏꯅꯦꯁꯥ
1: ꯗꯣꯛꯇꯔ ꯗꯣꯛꯇꯔꯅ ꯍꯣꯠꯅꯕꯤꯗ꯭ꯔꯒꯗꯤ ꯏꯅꯦꯁꯥꯒꯤ ꯎꯄꯥꯏ ꯂꯩꯇꯦꯀꯣ ꯗꯣꯛꯇꯔ
2: ꯑꯩ ꯈꯪꯉꯦ ꯏꯅꯦꯁꯥ ꯐꯔꯦꯁꯦ ꯑꯩꯅ ꯏꯖꯔꯤꯕ ꯍꯤꯗꯥꯛꯁꯤꯡꯗꯣ ꯒꯦꯁꯁꯤꯒꯤ ꯋꯥꯡꯃꯗ ꯂꯣꯏꯅ ꯌꯥꯎꯕꯅꯤ ꯑꯗꯨ ꯍꯥꯟꯅ ꯑꯃꯨꯛꯀ ꯄꯨꯕꯤꯔꯛꯑꯣ
1: ꯌꯥꯅꯤ ꯗꯣꯛꯇꯔ ꯑꯩ ꯆꯠꯂꯨꯒꯦ
2: ꯐꯅꯤ ꯐꯅꯤ

western music ki thoram tabire thoram sanduktuna tanjari ba se akashwani imphal degi ni bharat ki ningtam bagi lanjangda naha oiriba masagi sahi kunga humdoi khakta ngairi ba bhagat chinna lishinga maksamapan kuntha mathugi march ki tang kunga humdoi da phasi gi sagai ka ki ba marai ba maram dam gi damak tani ngasi shangnari ba singi wari da buduna laksari sahit bhagat chingi chamlapa wari bhagat ching lishinga maksamapan chupna taret ki september gi tang kunga tareta lahore gi manakta banga kauba khungang amada poki apopagi mingna sardar kisan ching apopigi mingna vidyapati kawi ningtam ihoda mapa matun ching saruk yarakpana pikli ba bhagat ching gi thamoida ningtam bagi meri chukhatki english inga maga samapan kunga tarukta sohan singh jos unaduna nawjwan bharat sabha kawa organization amaling khatki bada thaudang yarumi ikui kuidena lising maga samapan kungani panda chandrasekhar azad ka luinena hindustan socialist republican association koba organization amali khalami organization asina british ki makutagi ning tamhalaba matunda manaba khunai ama ohinana bagi pandam thamlami english ing maga samapan kungani pangi october da simon commission bharat lakhi bharat ki atai mafanda taubagum lahore dasu lala raspat rai gi lamjing makhata asauba andolan tauki maduda police na phubude ki soktuna lala raspat rai sangsar tha dukhi bhagat ching amasung magi kambuna lala gi laman khumnana ba warep tarami english ing mag samapan kun gani pan gi december gi tang tara tareta bhagat ching chandrasekhar azad amasung rajguru na lahore police station gi assistant superintendent John P. Saunders for Captain Halami. Maduna, Lala Raspat Rai Hathi Bagi, Laman Kumbh Sakhi. English Nga Maga Samapan, Kunga Mapan Gi, April Gi Tang Anida, Mata Madu Gi, British Sarkar Gi Home Minister Na, Ningtam Iho Amasung Sinmi Shingi Andalon Bu Namthana Nabagi Damak, Public Safety Bill Amadi, Trade Dispute Bill Zanahan Nabahawdo Lakhi. Masida bhagat ching amadi magi kangbuna british sarkar da para amatambi batangai phatrei haina khana rakhi maramaduna english singa maga samapan kungama pangi april gi tang tara ni panda delhi gi central assembly da bill pass taunana bakhaneri ngai da bhagat ching amadi batukeshwar dattana treasury pens gi maikai te bom langsin ki bomadu pokhai bagi ipom lagta assembly gi phaklang mari makta inkilab jindabad laudina khontang ye henki kodakta bhagat singh amadi batukeshwar datta makhoi ani british sarkar na phajinki jail degi lishing mosma pan kuntha gi october da bhagat singh na magi political thoti matang da asam na phongdo ki madudi revolution haibasi hauzik ki social order asi maru phangna muthat padubuni ಪಂಥುಂ ಅಸಿ ಫಂಗ್ನಬಗಿದಮಕ್ತ ಸ್ಟೇಟ್ ಪವರ್ ನಮ್ದುನ ಲೌಗದಬನಿ ಭಗತ್ ಸಿಂಗ್ ಭಾರತ್ ಮಸಾಸಿಂಗಿ ಮರಕ್ತ ಮಾರ್ಕ್ಸಿಸ್ ಅಮ ಒಯ್ನ ಭಾರತ್ ಮನಿಂಗ್ ಮಖ ತಮ್ಹನ್ನಬಗಿದಮಕ್ತ ರಿವೊಲ್ಯೂಷನ್ಗಿ ಲಂಬಿ ಯಾತ್ಕಿಬ ಲಂಬ್ಯಾನ್ಬಸಿಂಗಿ ಮನುಂದ ಅಮನಿ ಥೌನಾ ಫರಬ ಮಸಾಗಿ ಸಹಿ ಕುನ್ಗ ಹುಮ್ದೊಯ್ ಖಕ್ತ ಗಾಯ್ರಿಬ ಭಗತ್ ಸಿಂಗ್ ಲಿಶಿಂಗ ಮಗ ಸಮಾಪನ್ ಕುಂಠಾ ಮಾತೊಯ್ಗಿ ಮಾರ್ಚ್ಗಿ ತಾಂಗ್ ಕುನ್ಗ ಹುಮ್ದೊಯ್ದ ಫಾಸಿಗಿ ಸಗಾಯ್ ಕಾಗಿ ಸಂಗ್ನಾರಿಬ ಸಿಂಗಿ ವಾರಿದ ತಾವಿರಿ ಸಹಿತ್ ಭಗತ್ ಸಿಂಗಿ ಸಂಲಪ್ಪ ವಾರಿ ಆಕಾಶವಾಣಿ ಇಂಫಾಲ್ ಹೌಜಿ ನುಂಠಿಲಿ ಪುಂಗ್ ಅನಿಗ ಮಿನಿ ತರಮಂಗ ಸಲಿ ನಾಯಕಿ ಮನುಂಗ ಡೆಲ್ಲಿದಗಿ ರಿಲೇಟ ದೊಪೆಹರ್ ಸಮಸಾರ್ ಪುಂಬಿರಗನಿ